ಅದ್ರದ್ದು ತುಂಬ ದೀಮ್ ತನ ನದಿರ್ದ ತಾನು ತನ್ನದೇರೆ ನದೀಂ ತನ ನದಿರ್ದ ತಾನು ತನ್ನದೇರೆ ನದೀಂ.